ನಮ್ಮೆ ಕುಣ ಸಂಪ್ರದಾಯರನ್ನು ಖಾಲಿ ಪಾಡನಾರ್ ಅವು ನಾಲ್ನಾರ್ ಹೊನ್ನೆ ಕತ್ತಿ ಮಲ್ಲಿದ್ದು ಪಾಂಚ ಲೋಕ ಜಿತೆಬಲ್ಲೆ ಒಕ್ಕಾರೊರಲೆ ಅಸನ್ ಭಿ ಒಕ್ಕಿಕಿರಿ ಪಾಡನಾರ್ ಅಂಟ ಗೀತು ಅತ್ಲಿ ಅದನ್ ಬೈಠಕಿ ಗೀತ ಬಾನಾರ್ ಆ ಬೈಠಕಿ ಗೀತ ಬೌದ್ ಅನೇಕ ಪ್ರಕಾರ ಅತ್ಲಿ ಈ ತರ್ತಾರ್ ಥರೆ ಪಾಡೊರಲೆ ಅರುಂಟಾ ದೊಲ್ತಾರ್ ಅರ್ಥರೆ ಪಾಡನಾರ್ ಹೊನ್ನೆ ಭಿ ಅತ್ಲಿ ಆರು ಜೆತಿರ್ ಒಕ್ಕಾರೊರಾರು ಭಿ ಜೆತಿರ್ ಮಿಶಿಕಿರಿ ಭಿ ಪಾಡನಾರ್ ತ ಹೊನ್ನೆ ಅಕುನ್ ಬೈಠಕಿ ಗೀತ ಬನ್ ಮೆನೋತ್ ಅದನ್ ಹಿ ಪಾಡ್ಕನಾರ್ ಈ ಚೈತನ್ ಬರಿಹ ಆಉ ತಮ್ಮೆ ದೊಲ್.